ಮಹಾಮ ಹೆಲಸ ಇಷ್ಕಹಸ ಏತಂ ವಾಮ ಹೆ ಗಂಗು ತಾರುಣ್ಯ ತುಲಭೆ ಭಾಮ ಹೆಲಸ ಇಷ್ಕಹಸ ಏತಂ